ಗಮ ಪದ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ ಪ

ವಸಹಸ್ರಯೋಜನೆ ಸಹಸ್ರಯೋಜನೆ ವಧನ್ವಾನಿ ದನ್ವಾನ್ಯವ ಸಹಸ್ರಯೋಜನೆ ಸಹಸ್ರಯೋಜನೆ ವಧನ್ವಾನಿ ಸಹಸ್ರಯೋಜನ.

ವೇಭಿರಋಷಿಭಿಃ ಋಷಿಭಿರೀಡ್ಯಾಃ ಋಷಿಭಿರಿತ್ಯಋಷಿಭಿಃ ಈಡ್ಯೋ ನೂತನೈಃ ನೂತನೈರುತ ಉತೇತ್ಯುತ ಸ ದೇವಾನ್ ದೇವಾಂ ಏಹ ಏಹ ಇಹ ವಕ್ಷತಿ ವಕ್ಷತೀತಿ ವಕ್ಷತಿ ಅಗ್ನಿನಾ ರಯಿಂ ರಯಿಮಶ್ನವತ್ ಅಶ್ನವತ್ ಪೋಷಂ ಪೋಷಮೇವ ಏವ ದಿವೇ ದಿವೇ ದಿವೇ ದಿವ ಇತಿ ದಿವೇ ದಿವೇ ಯಶಸಂ ವೀರವತ್ತಮಂ ವೀರವತ್ತಮಮಿತಿ ವೀರವತತಮಂ ಅಗ್ನೇಯಂ ಯಂ ಯಜ್ಞಂ ಯಜ್ಞಮಧ್ವರಂ ಅಧ್ವರಂ ವಿಶ್ವತಃ ವಿಶ್ವತಃ ಪರಿಭೂಃ ಪರಿಭೂರಸಿ ಪರಿಭೂರಿತಿ ಪರಿಭೂಃ ಅಸೀತ್ಯಸಿ ಸ ಇತ್ ಇದ್ದೇವೇಷು ದೇವೇಷು ಗಚ್ಚತಿ ಗಚ್ಚತೀತಿ ಗಚ್ಚತಿ ಅಗ್ನಿರ್ಹೋತಾ ಹೋತಾ ಕವಿಕ್ರತುಃ ಕವಿಕ್ರತುಃ ಸತ್ಯಃ ಕವಿಕ್ರತುರಿತಿ ಕವಿಕ್ರತುಃ ಸತ್ಯಶ್ಚಿತ್ರಶ್ರವಸ್ತಮಃ ಚಿತ್ರಶ್ರವಸ್ತಮ ಇತಿ ಚಿತ್ರಶ್ರವಃ ತಮಃ ದೇವೋ ದೇವೇಭಿಃ ದೇವೇಭಿರಾಗಮತ್ ಆಗಮತ್ ಗಮದಿತಿ ಗಮತ್ ಯದಂಗಾ ಅಂಗದಾಶುಷೇ ದಾಶುಷೇ ತ್ವಂ ತ್ವಮಗ್ನೇ ಅಗ್ನೇ ಭದ್ರಂ ಭದ್ರಂ ಕರಿಷ್ಯಸಿ ಕರಿಷ್ಯಸೀತಿ ಕರಿಷ್ಯಸಿ ತವೇತ್ ಇತ್ತತ್ ತತ್ ಸತ್ಯಂ.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Neeranakka Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்பியோ நம. எல்லரிகோ எல்ல மகனியர்கோ நமஸ்கார. ಈ ದಿನದ ವಿಡಿಯೋದಲ್ಲಿ ಎಂದಿನಂತೆ ಒಂದು ಸಂಸ್ಕೃತದ ಸುಭಾಷಿತದ ಮೂಲಕ ಪ್ರಾರಂಭಿಸ್ತೇನೆ. ಸುಭಾಷಿತ ಹೀಗಿದೆ: ಸರ್ಪ ದುರ್ಜನೆಯೋರ್ ಮಧ್ಯೆ ವರಂ ಸರ್ಪೋ ನ ದುರ್ಜನಃ. ಸರ್ಪೋದಶತಿ ಕಾಲೇನ ದುರ್ಜನಸ್ಸು ಪದೇ ಪದೇ. ಇದರ ತಾತ್ಪರ್ಯ ಏನು ಅಂತಂದರೆ, ಕೆಟ್ಟ ಮನುಷ್ಯರು, ದುರ್ಜನರು, ಮತ್ತು ಹಾವು ಅಂದರೆ ವಿಷದ ಹಾವು, ಇದರ ಮಧ್ಯೆ ಯಾರು ಒಳ್ಳೆಯವರು ಹೇಗೆ ಯಾರು ಕೆಟ್ಟವರು ಅನ್ನೋದನ್ನು ನಾವು ಹೋಲಿಸುವುದಾದರೆ, ಈ ಸುಭಾಷಿತ ಏನು ಹೇಳುತ್ತೆ ಅಂದರೆ, ಸರ್ಪವೇ ಉತ್ತಮವಾದದ್ದು, ಕೆಟ್ಟ ಜನರು ಅತಿ ಕೆಟ್ಟವರೇ, ಇವರಿಗೆ ಸರ್ಪವೇ ಉತ್ತಮವಾದ್ದು ಅಂತ ಹೇಳ್ತೆ. ಯಾಕೆ ಅಂದರೆ, ಸರ್ಪವು ಒಂದು ಸಲ ಕಚ್ಚಿಬಿಟ್ಟು ಹೊರಟೋಗತ್ತೆ, ಆದರೆ ಈ ಕೆಟ್ಟ ಜನರು, ದುರ್ಜನರು ಪದೇ ಪದೇ ಪದೇ ಕೆಟ್ಟದನ್ನು ಮಾಡ್ತಾನೇ ಇರ್ತಾರೆ. ಹೀಗೆ ನೋಡಿದ್ರೆ ಸರ್ಪವು ಎಷ್ಟೋ ಉತ್ತಮ, ದುರ್ಜನರು ಅತಿ ದುರ್ಜನರೇ ಅಂತ ಇದರ ತಾತ್ಪರ್ಯ. ಈಗ ನಾವು ಈ ದಿನದ ನಾಯನಾರ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಈ ದಿವಸದ ನಾಯನಾರ್ದವು ಯಾರು ಅಂತಂದರೆ, ತಿರುನೀಲನಕ್ಕರ್ ನಾಯನಾರ್ ಅನ್ನುವರ ವಿಷಯವನ್ನು ಮಹನೀಯರ ಬಗ್ಗೆ ತಿಳ್ಕೊಳ್ಬೇಕು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರ್ ಏನು ಹೇಳಿದ್ದಾರೆ ಅಂತಂದರೆ, ಒಲಿಪುಣಲ್ ಶೂಳ್ ಸಾತ್ತಮಂಗೈ ನೀಲನಕ್ಕರ್ ಕಡಿಯೇನ್ ಅಂತಂದು ಹೇಳಿದ್ದಾರೆ. ಅಂದರೆ ಇವರು ವಾಸವಾಗಿದ್ದ ಜಾಗ ಸಾತ್ತಮಂಗೈ ಅಂತ. ಆ ಸಾತ್ತಮಂಗೈ ಸ್ಥಳದಲ್ಲಿ ಒಂದು ನದಿಯೋ ಅಥವಾ ಸಮುದ್ರ ತೀರವೋ ಇದ್ದಿರಬೇಕು. ಇದರ ಅಲೆಗಳು ಬಂದು ಅವಾಗ ಅವಾಗ ಹೊಡಿತಾ ಇದ್ದು ಶಬ್ದ ಮಾಡ್ತಾ ಇದ್ದಿದ್ದು. ಇಲ್ಲಿ ವಾಸವಾಗಿದ್ದ ನೀಲನಕ್ಕರ್ ನಾಯನಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಇವಾಗ ನಾನು ಹೇಳಿದ ಹಾಗೆ ಸಾತ್ತಮಂಗೈ, ಸಾತ್ತಮಂಗೈ ಅನ್ನೋದು ಚೋಳ ರಾಜ್ಯದಲ್ಲಿ ಇದ್ದ ಒಂದು ಬಹಳ ಪ್ರಮುಖವಾದ ನಗರ. ಈ ನಗರದ ವೈಶಿಷ್ಟ್ಯ ಏನು ಅಂತಂದರೆ, ಆ ಊರಿನಲ್ಲಿ ಬಹುತೇಕ ಜನರು ಬ್ರಾಹ್ಮಣರಾಗಿದ್ದರು. ಬ್ರಾಹ್ಮಣರು ಆಗಮಶಾಸ್ತ್ರಗಳನ್ನೆಲ್ಲ ತಿಳಿ

ಇದು ಆ ಊರಿನ ಒಂದು ವೈಶಿಷ್ಟ್ಯತೆ. ಈ ಊರಿನಲ್ಲಿಯೇ ನಮ್ಮ ನೀಲನಕರ್ ನಾಯನಾರವರು ಇದ್ದದ್ದು. ಇವರು ಆಗಮಶಾಸ್ತ್ರಗಳನ್ನೆಲ್ಲ ಬಹಳ ಚೆನ್ನಾಗಿ ಓದಿ ಪಾರಂಗತರಾಗಿದ್ದರು. ಮತ್ತು ಪೂಜೆಗಳನ್ನು ಹೇಗೆ ಮಾಡಬೇಕು, ಕ್ರಮಬದ್ಧವಾಗಿ ಮಾಡೋದು, ಇದೆಲ್ಲ ಚೆನ್ನಾಗಿ ತಿಳಿದುಕೊಂಡಿದ್ದ ಮಹಾಶಿವಭಕ್ತರು. ಈ ಊರು ಸಪ್ತಮಂಗಯ್ಯನ ಊರು ನನ್ನಿಲಮ್ಮನ್ನು ಊರ್ವದ ಊರಿನ ಪೂರ್ವಕ್ಕೆ 7 ಮೈಲಿ ದೂರದಲ್ಲಿದೆ. ಈ ಊರಿನ ದೇವರು ಯಾರು ಅಂತಂದರೆ ಶಿವನ ಹೆಸರು ಏನು ಅಂತಂದರೆ ಆಯವಂತಿ ಅನ್ನೋದು ಸ್ಥಳ, ಆಯವಂತಿ ನಾಥರ್ ಅನ್ನೋದು ಆ ಈಶ್ವರನ ಹೆಸರು, ಮಲರ್ಕಣ್ಣಿನ ಅಮ್ಮಯ್ಯ ಅನ್ನೋದು ಪಾರ್ವತಿಗೆ ಆ ಊರಿನ ದೇವಸ್ಥಾನದಲ್ಲಿ ಹೆಸರಿತ್ತು. ಇವರು ನಮ್ಮ ನೀಲನಕ್ಕರವರು ಆಗಾಗ ಅಥವಾ ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗಿ ಆಗಮಶಾಸ್ತ್ರದ ರೀತಿಯ ಕ್ರಮಬದ್ಧವಾಗಿ ಚಾಚೂ ತಪ್ಪದೇ ಯಾವ ವಿಷಯ ಹೇಗೆ ಪೂಜೆ ಮಾಡಬೇಕು ಆ ರೀತಿಯಲ್ಲಿ ಕ್ರಮಬದ್ಧವಾಗಿ ಪೂಜೆ ಮಾಡುವರು. ಇವರ ಧರ್ಮಪತ್ನಿಯವರು ಸಹ ಮಹಾಪತಿವ್ರತೆ, ಸಾಲದ್ದಕ್ಕೆ ದೈವಭಕ್ತಿಯೂ ಉಂಟು. ತಮ್ಮ ನಾಯನಾರವರು ಪೂಜೆ ಮಾಡುವಾಗ ಅವರಿಗೆ ಸಹಕಾರ ಕೊಡುವುದಕ್ಕಾಗಿ, ಪೂಜಾ ಸಾಮಗ್ರಿಗಳನ್ನು ಎತ್ತಿ ಕೊಡುವುದಕ್ಕೆ, ಸಹಾಯ ಮಾಡುವುದಕ್ಕೆ ಇವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು. ಇದು ಪ್ರತಿದಿನ ನಡೆಯತಕ್ಕಂಥ ಒಂದು ವಾಡಿಕೆಯಾಗಿತ್ತು. ಮತ್ತು ಒಂದು ದಿವಸ, ಆ ದಿವಸ ತಿರುವಾದರೈ ಅನ್ನುವ ಒಂದು ವಿಶೇಷವಾದ ದಿನ, ಶಿವನಿಗೆ ಬಹಳ ಪ್ರಿಯವಾದ ದಿನ ಅಂತ ಹೇಳ್ತಾರೆ. ಆ ದಿವಸ ಪೂಜೆಗೆ ಇಬ್ಬರು ಹೊರಟರು, ಗಂಡ ಹೆಂಡತಿ ಇಬ್ಬರು ಹೊರಟರು. ಪೂಜೆಯು ಪ್ರಾರಂಭವಾಯಿತು. ಇವರು ಬಹಳ ಭಕ್ತಿಯಿಂದ ಕ್ರಮಬದ್ಧವಾಗಿ ಯಾವ ರೀತಿ ಪೂಜೆ ನಡೆಸಬೇಕು ಆ ರೀತಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಹೆಂಡತಿಯು ಪೂಜಾ ಸಾಮಗ್ರಿಗಳನ್ನು ಅವರಿಗೆ ಯಾವ್ಯಾವ ರೀತಿ ಬೇಕು ಎತ್ತಿಕೊಟ್ಟು ತೆಗೆದುಕೊಟ್ಟು ಸಹಕರಿಸ್ತಾ ಇದ್ದಾರೆ. ಪೂಜೆ ಚೆನ್ನಾಗಿ ನಡೀತಾ ಇದೆ. ನಡೀತಾ ಇರುವಾಗ ಒಂದು ಕೆಟ್ಟ ಘಟನೆ ನಡೆದು ಹೋಯಿತು. ಕೆಟ್ಟದ್ದು ಅಂತ ಹೇಳಿದ್ರೂ ತಪ್ಪಲ್ಲ ಅಂತ ಕಾಣುತ್ತೆ, ಆದರೆ ಅದರಿಂದ ಆಮೇಲೆ ಒಳ್ಳೆಯದಾಗತ್ತಲ್ಲ. ಏನು ಘಟನೆ ನಡೀತು ಅಂತಂದರೆ, ಪೂಜೆ ನಡೀತಾ ಇರುವಾಗ, ಇನ್ನೇನು ಪೂಜೆ ಮುಗಿಯಬೇಕು ಆ ಸಂದರ್ಭದಲ್ಲಿ, ಒಂದು ಜೇಡ ಅಂತಂದರೆ ಇಂಗ್ಲೀಷ್ನಲ್ಲಿ ಸ್ಪೈಡರ್ ಅಂತ ಹೇಳ್ತಾರೆ, ಇದು ಆ ಶಿವಲಿಂಗದ ಮೇಲೆ ಎಲ್ಲಿಂದೋ ಬಂದು ಬಿತ್ತು. ಜೇಡ ಒಂದು ಎಂತಹ ವಿಷ ಜಂತು ಅಂತ ಅನ್ಕೋಬಹುದು. ಅದರ ವಿಷ ಮೈ ಮೇಲೆ ಮನುಷ್ಯರ ಮೇಲೆ ಎಲ್ಲ ಬಿದ್ದರೆ ಅದರಿಂದ ಒಂದು ತರಹ ದದ್ದು ಶರೀರದ ಮೇಲೆ, ಚರ್ಮದ ಮೇಲೆ ಒಂದು ತರಹ ಕೆಟ್ಟ ಪರಿಣಾಮ, ನವೇ ಉಂಟಾಗುವಂಥ ಪರಿಣಾಮ ಬೀರುತ್ತೆ. ಇದು ಶಿವಲಿಂಗದ ಮೇಲೆ ಬಿತ್ತು. ಆಕೆಯೇ ಇವರ ನಾಯನಾರವರ ಹೆಂಡತಿ ಏನು ಮಾಡಿದ್ದಾರೆ, ತಕ್ಷಣವೇ ಒಂದು ಕ್ಷಣವೂ ಯೋಚನೆ ಮಾಡದೆ ಶಿವನಿಗೆ ಶರೀರದ ಮೇಲೆ ನೋವಾಗಬಹುದು, ನೋವಾಗ್ಬಿಡುತ್ತೆ ಅಂತ ಹೇಳಿ ಅದನ್ನು ಬಾಯಿಂದ ಉಫ್ ಅಂತ ಊದಿ ಅದನ್ನು ಆ ಲಿಂಗದ ಮೇಲಿಂದ ಅದನ್ನು ಪಕ್ಕಕ್ಕೆ ಹೋಗಿ ಹಾಗೆ ಮಾಡಿದರು. ಅಲ್ಲಿಗೆ ಅದು ಮುಗಿಯಿತು. ಇದನ್ನು ನಾಯನಾರವರು ಗಮನಿಸ್ತಿದ್ದಾರೆ, ಎಂಥ ಕೆಲಸ ಮಾಡಿಬಿಟ್ಟೆ, ಅಪವಿತ್ರವಾಯ್ತಲ್ಲ, ಅದನ್ನು ನಿವೃತ್ತಿ ಮಾಡಿದ್ರು. ಈ ಆದರೆ ಬಾಯಿಂದ ಎಂಜಿನು ಬಂದಿರಬಹುದಲ್ಲ, ಶಿವನಿಗೆ ಅಪಚಾರವಾಯಿತು, ಗೊತ್ತಾಯ್ತು, ಶಿವನಿಗೆ ಅಪಚಾರವಾಗಿಬಿಡ್ತು ಮತ್ತು ಅಪವಿತ್ರವಾಯಿತು, ಅಶುದ್ಧವಾಯಿತು ಅಂತ ಇವರಿಗೆ ಬಹಳ ಮನಸ್ಸಿಗೆ ದುಃಖವಾಗಿ ಹೆಂಡತಿ ಮೇಲೆ ಕೋಪಗೊಂಡು ಪೂಜೆಯನ್ನು ಅಲ್ಲಿಗೇ ನಿಲ್ಲಿಸಿಬಿಟ್ರು. ಮತ್ತು ಹೆಂಡತಿಯ ಮೇಲೆ ಬಹಳ ಕೋಪಗೊಂಡು, ಇನ್ನು ನೀನು ನನ್ನ ಹೆಂಡತಿಯಲ್ಲ ಅಂತ ಕೋಪದಿಂದ ಅವರನ್ನು ಅಲ್ಲೇ ಬಿಟ್ಟುಬಿಟ್ಟು ಮನೆಗೆ ತೆರಳಿದರು. ಪಾಪ ಅವರ ಹೆಂಡತಿಗೆ ಬಹಳ ಮನಸ್ಸಿಗೆ ನೋವಾಯಿತು. ಪೂಜೆ ಹೀಗೆ ನಿಂತೋಯ್ತಲ್ಲ, ಗಂಡ ಹೀಗೆ ನನ್ನನ್ನು ಇಲ್ಲಿಗೆ ತ್ಯಜಿಸಿಬಿಟ್ಟು ಹೋದೆ ಅಂತ ಹೇಳಿದ ಇದಾರಲ್ಲ ಅಂತ ಬಹಳ ಮನಸ್ಸಿಗೆ ನೋವಾಗಿ ಆ ದೇವಸ್ಥಾನದಲ್ಲಿ ಅವರು ಉಳಿದರು. ದೇವರನ್ನು ಪ್ರಾರ್ಥಿಸ್ತಾ, ಕಣ್ಣೀರನ್ನು ಸುರಿಸ್ತಾ ಪ್ರಾರ್ಥಿಸತೊಡಗಿದರು.
ಈ ಕಡೆ ನಾಯನಾರು ಅವರು ಮನೆಗೆ ಬಂದರು, ಬಹಳ ಉದ್ವೇಗದಲ್ಲಿದ್ದಾರೆ, ಕೋಪ.

0: ಮನಸ್ಸಿಗೆ ಶಾಂತಿ ಇಲ್ಲ, ಈ ಥರ ಬಂದು ಮನಸ್ಸಲ್ಲಿ ಮನೆಗೆ ಬಂದು ಹಾಗೇ ಮಲಗಿಬಿಟ್ರು. ಹಾಗೇ ಮಲಗಿದಾಗ ರಾತ್ರಿ ಎಲ್ಲ ಪಾಪ ನಿದ್ದೆ ಇಲ್ಲದೆ ಇದ್ದಾರೆ. ಯಾವಾಗಲೋ ಒಂದು ಸಮಯದಲ್ಲಿ ಹಾಗೆ ಮಂಬರ ಬಂದಿದೆ. ಮಂಬರ ಬಂದಾಗ ಪರಮೇಶ್ವರನು ಅವರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರು. ಕಾಣಿಸ್ಕೊಂಡು ಹೀಗೆ ಹೇಳಿದ್ರು, ನಾಯನಾರವರೇ ಏನು ಕೆಲಸ ಮಾಡಿದ್ರಿ ನೀವು, ಎಂಥ ಕೆಲಸ ಮಾಡಿದ್ರಿ, ಪೂಜೆನೇ ಯಾಕೆ ನಿಲ್ಲಿಸಿದ್ರಿ, ನಿಮ್ಮ ಪತ್ನಿಯವರು ಮಾಡಿದ್ರಿಗೆ ತಪ್ಪೇ ಇಲ್ಲ, ನನ್ನ ಮೈ ಮೇಲೆ ಬಿತ್ತು ಅದನ್ನು ನಿವೃತ್ತಿ ಮಾಡಿದ್ರು, ಇದನ್ನು ನೀವು ತಪ್ಪಾಗಿ ತಿಳ್ಕೊಂಡ್ರಲ್ಲ, ಅವರ ಮನಸ್ಸಿನಲ್ಲಿ ಏನಿತ್ತು, ನನಗೆ ಏನೂ ತೊಂದರೆ ಆಗಬಾರ್ದು, ಅದರಿಂದ ಹಿಂಸೆ ಆಗಬಾರ್ದು ಜೇಲಿನಿಂದ ಅಂತ ಆ ಒಂದೇ ಭಾವದಿಂದ ಅವರು ಹಾಗೆ ಮಾಡಿದ್ದಾರೆ. ಅವರ ಮನಸ್ಸಿನಲ್ಲಿ ಯಾವ ಕಲ್ಮಶವೂ ಇಲ್ಲ. ಈಗ ನನ್ನ ಶರೀರವನ್ನು ನೋಡಿ ಏನಾಗಿದೆ ಅಂತ ಅವರ ಶರೀರವನ್ನು ಪ್ರದರ್ಶಿಸಿದರು ನಾಯನಾರವರಿಗೆ. ಏನೋ ನೋಡಿದ್ರೆ ಏನಾಗಿದೆ, ಆ ಜೇಡ ಬಿದ್ದ ಜಾಗದಲ್ಲಿ, ಅವರು ಉಫ್ ಅಂತ ಊದಿದ್ದ ಜಾಗದಲ್ಲಿ ಏನೂ ಆಗಿಲ್ಲ. ಶಿವನ ಶರೀರದಲ್ಲಿ ಮಿಕ್ಕ ಎಲ್ಲ ಕಡೆಯೂ ದದ್ದಂತ ಒಂದು ಪ್ಯಾಚಸ್ ಆಗಿದೆ. ನೋಡಿದೆಯಾ ಹೇಗಿದೆ, ಎಲ್ಲ ಕಡೆ ಪ್ಯಾಚಸ್ ಆಗಿದೆ. ನಿನ್ನ ಪತ್ನಿಯವರು ಎಲ್ಲಿ ಉಗುಳಿದ್ರು ಅಂತ ನೀನು ಅಂದುಕೊಂಡಿದೆಯೋ ಆ ಜಾಗದಲ್ಲಿ ಏನೂ ಆಗಿಲ್ಲ. ಇದು ನಿನಗೆ ತಿಳಿಯಲಿಲ್ವಲ್ಲ, ಭಕ್ತಿಯಿಂದ ಆಕೆ ಮಾಡಿರೋದು, ನೀನು ಪೂಜೆ ಮಾಡಿರೋದೇನೋ ಶ್ರದ್ಧೆಯಿಂದ ಸರಿ, ಆದರೆ ಆಕೆ ಮಾಡಿದ್ದು ಭಕ್ತಿಯಿಂದ ಮಾಡಿದ್ದು ತಪ್ಪೇ ಅಲ್ಲ ಅನ್ನೋ ರೀತಿ ಇದು ಕನಸಿನಲ್ಲಿ ಅವರಿಗೆ ಸಂಭವಿಸಿತು. ತಕ್ಷಣ ಅವರಿಗೆ ಜ್ಞಾನೋದಯವಾಗಿ ಎದ್ದರು. ತಕ್ಷಣ ಎದ್ದು ಸಂತೋಷ ಆಗೋಗ್ಬಿಡ್ತು ಅವರಿಗೆ, ಯಾಕೆ ಅಂದರೆ ಈಶ್ವರನ ದರ್ಶನವಾಯ್ತಲ್ಲ ನನಗೆ, ನನ್ನ ಹೆಂಡತಿ ಹೀಗೆ ಮಾಡಿದ್ದರೆ ನನಗೆ ಈಶ್ವರನ ದರ್ಶನವೇ ಆಗ್ತಿರಲಿಲ್ವಲ್ಲ ಅಂತ ಹೇಳಿ ಸಂತೋಷದಿಂದ ನೆರದ ಮೇಲೆ ಹೊರಳಾಡಿ ಕಣ್ಣೂರಿ ಸುರಿಸಿ ಆನಂದದಿಂದ ಅವರು ಹೊರಳಾಡಿದರು ನೆಲದ ಮೇಲೆ ಅಂತ ಹೇಳಿದಾಗಿದೆ. ಮತ್ತು ಅವರು ಬೆಳಗಾಗುವುದನ್ನೇ ಕಾಯ್ದುಕೊಂಡಿದ್ದು ಸ್ನಾನ ಮಾಡಿ ತಕ್ಷಣ ದೇವಸ್ಥಾನಕ್ಕೆ ಓಡಿ ಹೋಗಿ ಮತ್ತೆ ಪೂಜೆ ಪ್ರಾರಂಭಿಸಿದರು. ಹೆಂಡತಿಗೆ ಪೂಜೆ ಸಾಂಗೋಪಾಂಗವಾಗಿ ನಡೆಯಿತು. ಹೆಂಡತಿಗೆ ನಡೆದದ್ದನ್ನೆಲ್ಲ ಹೇಳಿದರು. ಹೇಳಿ ನಿಂದೇನೂ ತಪ್ಪಿಲ್ಲ, ನನಗೆ ಇವಾಗ ಮನವರಿಕೆ ಆಯಿತು, ಏನೂ ತಪ್ಪಿಲ್ಲ, ಬಾ ಹೋಗೋಣ ಅಂತ ಅವರನ್ನು ಕರ್ಕೊಂಡು ಮನೆಗೆ ಬಂದರು. ಇದು ನಡೆದದ್ದು ತಿರುವಾದರೈ ಅನ್ನೋ ಒಂದು ಪವಿತ್ರವಾದ ದಿನ ಇದು ನಡೆಯಿತು. ಹೀಗೆ ಈ ಘಟನೆ ನಡೆದು ಹಾಗೆ ಸ್ವಲ್ಪ ಕಾಲ ನಡೆದ ಮೇಲೆ ಸ್ವಲ್ಪ ಕಾಲ ಉರುಳಿದ ಮೇಲೆ ಇವರ ಊರಿಗೆ ತಿರುಜ್ಞಾನ ಸಂಬಂಧನನ್ನು ಒಬ್ಬ ಮಹನೀಯರು, ಅವರು ಮಹಾದೊಡ್ಡ ನಾಯನಾರವರು, ಅವರ ಚರಿತ್ರೆಯನ್ನು ನಾನು ಶೀಘ್ರದಲ್ಲಿಯೇ ಹೇಳ್ತೀನಿ. ಅವರು ಇವರ ಊರಿಗೆ ಬಂದರು. ಇವರ ಊರಿಗೆ ಬಂದರೆ ಇವರಿಗೆ ಬಹಳ ಸಂತೋಷ. ಅಂತಹ ಮಹನೀಯರು ತಿರುಜ್ಞಾನ ಸಂಬಂಧರು, ಅವರು ಬರುವುದನ್ನೇ ಕಾದಿದ್ದು ಅವರಿಗೆ ಒಳ್ಳೆಯ ಸ್ವಾಗತವನ್ನು ಕೊಟ್ಟು ಭಕ್ತಿಯಿಂದ ಅವರನ್ನು ಉಪಚರಿಸಿ ಎಲ್ಲ ಮಾಡಿ ಸ್ವಾಗತಿಸಿಕೊಂಡರು. ಅವರ ಜೊತೆಯಲ್ಲಿ ನಾಯನಾರ್ ಇನ್ನೊಬ್ಬರು, ಅವರ ಹೆಸರು ತಿರುನೀಲಕಂಠ ಪೆರುಂಬನಾರ್ ಅಥವಾ ತಿರುನೀಲಕಂಠ ಬಾಲನಾರ್ ಅಂತ ಅವರ ಹೆಸರು. ಅವರು ವೈಣಿಕರು, ವೀಣೆ ನುಡಿಸುವಂಥ ನಾಯನಾರವರು. ಅವರ ವೀಣೆಯ ವಾದನಕ್ಕೆ ತಿರುಜ್ಞಾನ ಸಂಬಂಧವರು ಬೆರಗಾಗಿ ಹೋಗಿದ್ದರು. ಅವ್ರು ಹಾಡೋದಕ್ಕೆಲ್ಲ ಇವರು ವೀಣೆ ನುಡಿಸಬೇಕು ಆ ಥರ ಇದ್ದಂಥ ನಾಯನಾರವರು. ಅವರ ಜೊತೆಯಲ್ಲಿ ವಿರಾಳಿ ಅನ್ನೋರು, ಇವರು ಮೂರು ಜನನು ಇವರ ಊರಿಗೆ ಬಂದರು. ಸ್ವಾಗತಿಸಿ ಎಲ್ಲ ಆದಮೇಲೆ ಇವರಿಗೆ ಬಹಳ ಸಂತೋಷವಾಯಿತು ತಿರುಜ್ಞಾನ ಸಂಬಂಧರನ್ನು ನೋಡಿ. ಆಗ ತಿರುಜ್ಞಾನ ಸಂಬಂಧರು ಒಂದು ವಿಷಯವನ್ನು ಇವರು ಹೇಳಿದರು, ಇವರಿಬ್ಬರು ಬಂದಿದ್ದಾರಲ್ಲ, ಇವರು ಮಲಗೋದಕ್ಕೆ ರಾತ್ರಿ ವ್ಯವಸ್ಥೆ ಮಾಡಿ ಎಲ್ಲಾದರೂ ಜಾಗ ನೋಡಿ ಅಂತ ಹೇಳಿದರು. ಅವರು ಅಂದರೆ ತಿರುನೀಲಕಂಠ ಬಾಣನಾರ್ ಮತ್ತು ವಿರಾಳಿಯವರು ಜಾತಿಯಲ್ಲಿ ಸ್ವಲ್ಪ ಕೆಳಮಟ್ಟದ ಜಾತಿಯವರು, ಬ್ರಾಹ್ಮಣರಲ್ಲ. ನಮ್ಮ ತಿರುನೀಲಕನಾಯನಾರವರೆಲ್ಲ ಬ್ರಾಹ್ಮಣರು. ಸರಿ, ಇವರಿಗೆ ಒಂದು ಜಾತಿಯ ಭೇದದ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದೇ ಇತ್ತು. ಅದಕ್ಕೇನು ಮಾಡಿದ್ರು, ಮಲಗೋದಕ್ಕೆ ಜಾಗ ದೇವಸ್ಥಾನದ ಯಾಗಶಾಲೆಯಲ್ಲಿ ಮಲಗೋದಕ್ಕೆ ಏರ್ಪಾಡು ಮಾಡಿದ್ರು. ಯಾರಿಗೆ? ನೀಲಕಂಠ ಬಾಣನಾರಿಗೆ ಮತ್ತು ವಿರಾಳಿಯವರಿಗೆ. ಅಲ್ಲಿ ಯಾಗಶಾಲೆಯಲ್ಲಿ ಮಲಗಿ ಅಂತ. ಅವರ ಮಹಿಮೆ ಇವ್ರಿಗೆ ಗೊತ್ತಿಲ್ಲ. ಏನಾಯಿತು, ಅವರಲ್ಲಿ ಆ ಯಾಗಶಾಲೆಯ ಯಜ್ಞಕುಂಡದ ಹತ್ತಿರ ಹೋದಾಗ ತಾನಾಗಿಯೇ ಅಗ್ನಿ ಹೊತ್ತುಕೊಂಡು ಉರಿಯೋದಕ್ಕೆ ಶುರು ಆಯಿತು. ಇದನ್ನು ಕಂಡರು ಯಾರು? ತಿರುನೀಲನ ಕರ್ ನೋಡಿದೆಯೋ, ಓಹೋ ಇಂಥ ಮಹಿಮರಾಯವರು, ಇವರಿಗೆ ಹೀಗೆ ನಾನು ಅವಮಾನ ಮಾಡಿದನ ಅಂತ ಇವರ ಮನಸ್ಸಿನಲ್ಲಿ ಆವಾಗ ಜಾತಿಯ ಭೇದ ಇದ್ದದ ಒಂದು ಅಜ್ಞಾನ ಪರಿಹಾರವಾಗಿ ಈ ಅವರಿಗೆ ಜ್ಞಾನೋದಯವಾಯಿತು. ಇದು ನಡೆದ ಒಂದು ಘಟನೆ, ಅವರಿಗೆ ಕಣ್ಣು ತೆರೆಸುವಂಥ ಘಟನೆ. ಇದಾದ ನಂತರ ತಿರುಜ್ಞಾನ ಸಂಬಂಧರವರು ಮತ್ತೆ ವಾಪಸ್ಸು ಹೊರಡ್ತೀವಿ ಅಂತ ಹೇಳಿದಾಗ ಇವರಿಗೆ ಬಹಳ ಮನಸ್ಸಿಗೆ ಬೇಜಾರಾಯಿತು. ಯಾಕೆಂದರೆ ಅಷ್ಟು ಸಂಪರ್ಕದಲ್ಲಿದ್ದರು, ಒಂದು ವಿಶ್ವಾಸ, ಸ್ನೇಹ, ಎಲ್ಲ ಭಕ್ತಿ ಇದೆಲ್ಲ ಸೇರಿದ್ರಿಂದ ಅವ್ರು ಹೋಗ್ತೇನೆ ಅಂತಂದರೆ ಇವರಿಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು. ನಾನೂ ಬಂದುಬಿಡ್ತೀನಿ ನಿಮ್ಮ ಜೊತೆನಲ್ಲಿ ಅಂತ ಕೂತರು. ಆಗ ತಿರುಜ್ಞಾನ ಸಂಬಂಧರು ಹೇಳಿದರು, ಈಗ ಬರಬೇಡಿ, ನೀವು ಇಲ್ಲೇ ಇದ್ದು ಶಿವನ ಸೇವೆಯನ್ನು ಮಾಡ್ತಾ ಇರಿ, ಶಿವಪೂಜೆಯನ್ನು ಮಾಡ್ತಾ ಇರಿ, ಹಾಗೇ ಇರಿ, ಸಮಯ ಬಂದಾಗ ಮತ್ತೆ ನೋಡೋಣ ಅಂತ ಹೇಳಿ ಅವರನ್ನು ಸಮಾಧಾನಪಡಿಸಿ ಅವರನ್ನು ಸ್ತುತಿ ಮಾಡಿ, ಅಂದರೆ ತಿರುನೀಲನಕ್ಕನಾಯನವರನ್ನು ಸ್ತುತಿ ಮಾಡಿ ಹೊಗಳಿ ಒಂದು ಪದ್ಯವನ್ನು ಹಾಡಿದರು. ಇದರಿಂದ ಅವರಿಗೆ ಬಹಳ ಸಂತೋಷವಾಯಿತು. ಇದಾದ ನಂತರ ತಿರುಜ್ಞಾನ ಸಂಬಂಧರವರು ಮುಂದೆ ಪ್ರಯಾಣ ಬೆಳೆಸಿದರು. ಮತ್ತೆ ಯಾವಾಗ ಭೇಟಿಯಾಗತ್ತೆ ಅಂತಂದರೆ ತಿರುಜ್ಞಾನ ಸಂಬಂಧರವರಿಗೆ ವಿವಾಹ ಗೊತ್ತಾಗತ್ತೆ. ವಿವಾಹ ಎಲ್ಲಿ ನಡೆಯತ್ತೆ ಅಂತಂದರೆ ನಲ್ಲೂರು ಪೆರುಮಾಣಂ ಅನ್ನುವ ಜಾಗದಲ್ಲಿ, ದೇವಸ್ಥಾನದಲ್ಲಿ ಇವರ ವಿವಾಹ ನಡೆಯುತ್ತೆ. ನಡೆದಾಗ ಎಲ್ಲ ನಾಯನಾರುಗಳು, ಭಕ್ತರುಗಳು, ಶಿವಭಕ್ತರು ಎಲ್ಲರೂ ಸೇರಿರ್ತಾರೆ. ನಮ್ಮ ತಿರುಜ್ಞಾನ ಸಂಬಂಧರವರು ಈಶ್ವರನನ್ನು ಪ್ರಾರ್ಥನೆ ಮಾಡ್ತಾರೆ, ಅಪ್ಪ ಈಶ್ವರ ನನಗೆ ಈ ಜನ್ಮ ಸಾಕು, ನನಗಿನ್ನು ಬೇಡ, ಇಲ್ಲಿಂದ ವಿಮೋಚನೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ ತಿರುಜ್ಞಾನ ಸಂಬಂಧರು. ಆಗ ಶಿವನ ಪ್ರತ್ಯಕ್ಷನಾಗಿ ಖಂಡಿತ ನಿನಗೆ ವಿಮೋಚನೆ ಸಿಗತ್ತೆ ಅಂತ ಹೇಳಿ ಅನುಗ್ರಹ ಮಾಡ್ತಾರೆ. ಒಂದು ಪ್ರಕಾಶಮಾನವಾದ ಬೆಳಕು ಇಲ್ಲಿಂದ ಹೊರಡುತ್ತೆ, ಅದಕ್ಕೆ ಶಿವಜ್ಯೋತಿ ಅಂತ ಹೆಸರು. ಅದರಲ್ಲಿ ಒಂದು ದ್ವಾರ ಕಾಣಿಸುತ್ತೆ, ನೀವೆಲ್ಲರೂ ಅದರಲ್ಲಿ ಬನ್ನಿ, ತಿರುಜ್ಞಾನ ಸಂಬಂಧರು ಅದರಲ್ಲಿ ನೀವು ಬಂದುಬಿಟ್ರೆ ನಿಮಗೆ ನನ್ನ ಸಾಯುಜ್ಯ ಸಿಗತ್ತೆ ಅಂತ ಪರಮೇಶ್ವರನ ಹೇಳಿದಾಗ ತಿರುಜ್ಞಾನ ಸಂಬಂಧರು ಅಲ್ಲಿದ್ದ ಭಕ್ತರು, ಅದರಲ್ಲಿ ಇಬ್ಬರು ಸೇರಿದ್ದಾರೆ ನಮ್ಮ ನೀಲನಕ್ಕ ನಾಯನಾರವರು, ಅಲ್ಲಿ ಇದ್ದರು. ಇವರಿಗೆ ಮದುವೆ ಆಗುವ ವಿಷಯ ಗೊತ್ತಿತ್ತಲ್ಲ, ಅಲ್ಲಿಗೆ ಬಂದಿದ್ದರು. ಆದ್ದರಿಂದ ಅವರು ಎಲ್ಲರೂ ಆ ಶಿವಜ್ಯೋತಿಯ ಪ್ರಕಾಶಮಾನವಾದ ಪ್ರಭೆಯುಳ್ಳ ಒಂದು ಬೆಳಕು, ಆ ಬೆಳಕಿನ ದ್ವಾರದಲ್ಲಿ ಎಲ್ಲರೂ ಹೋದರು, ಶಿವ ಸಾನ್ನಿಧ್ಯವನ್ನು ಹೊಂದಿದರು ಅಂತ ಹೇಳುತ್ತೆ ಪುರಾಣ. ಅಂದರೆ ಇವರಿಗೆ ತಿರುನಕ್ಕನಾಯನವರಿಗೂ ಶಿವ ಸಾನ್ನಿಧ್ಯ ಸಿಕ್ಕಿತು. ತಿರುಜ್ಞಾನ ಸಂಬಂಧರು ಅದರೊಳಗೆ ಹೋಗಿ ಐಕ್ಯವಾದರು, ಅಲ್ಲಿದ್ದ ಭಕ್ತರೆಲ್ಲ ಒಳಗೆ ಹೋದರು ಅಂತ ಇದರಲ್ಲಿ ಪುರಾಣದಲ್ಲಿ ಹೇಳಿದೆ. ಈ ರೀತಿ ನಮ್ಮ ತಿರುನೀಲನಕ್ಕನಾಯನವರು ಹೇಗೆ ಸಾಯುಜ್ಯವನ್ನು ಪಡೆದರು, ಹೇಗೆ ಒಂದು ಜಾತಿ ಭೇದದ ಅಜ್ಞಾನದಿಂದ ಹೊರಬಂದರು, ಮತ್ತು ಭಕ್ತಿ ಎಷ್ಟು ಮುಖ್ಯ, ಪೂಜೆ ಮಾಡುವಾಗ ಬರೀ ಕ್ರಮವೇ, ಪೂಜಾ ಕ್ರಮವೇ ಮುಖ್ಯವಲ್ಲ, ರಿಜುವಲಿಸ್ಟಿಕ್ ಆಪರೇಷನ್ಸೇ ಮುಖ್ಯ ಅಲ್ಲ, ಭಕ್ತಿ ಅನ್ನೋದು ಅತಿ ಮುಖ್ಯ ಅನ್ನೋದು ಇವರಿಗೆ ಜ್ಞಾನೋದಯವಾಯಿತು. ಹೀಗೆ ಇವರು ಮಹನೀಯರಾಗಿ ಪ್ರಕಾಶಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ .org ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that You will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 13.
3: Atha Trayodash.

0: ಯಾವನ್ ಯುಜೋಧ್ಯಸ್ಮದ್ವೇಷಾಜ್ಞಸಿ ವಿಶ್ವಕರ್ಮಣೆ ಸ್ವಾಹ
1: ಪುನಸ್ತ್ವಾದಿತ್ಯ ರುದ್ರಾವಸಾವಸ್ಸಮಿಂಧತಾಂ ಪುನರ್ಬ್ರಹ್ಮಾನೋ ವಸುನೀಥ ಯಜ್ಞೈಃ
0: ಘೃತೇನ.

ಬುದ್ಧಿಭ್ಯಃ ವಿಮುಚ್ಯಧ್ವಮಗ್ನ್ಯಾ ದೇವಯಾನಾ ಅಗನ್ಮತಮಾಸಸ್ಪಾರಮಸ್ಯ ಜ್ಯೋತಿರಾಪಾಮ ಸಜೂರಬ್ಧೋ ಅಯಾವೋಭಿಃ ಸಜೂರುಷಾ ಅರುಣೀಭಿಃ ಸಜೋಷಾ.

0: ಭರತಾ ಅಭಿ ಅಭಿದ್ರುಹನ್ ದ್ರುಹನ್ ತನೂನಾಂ ತನೂನಾಮಿಂದ್ರ ಇಂದ್ರಗಿರ್ವಣಃ ಗಿರ್ವಣ ಇತಿ ಗಿರ್ವಣಃ ಈಶಾನೋ ಯವಯ ಯವಯಾ ವಧಂ ವಧಮಿತಿ ವಧಂ. ಓಂ
1: ಓಂ ನಮಃ ಶಿವಾಯ. You are listening to shaivam.org radio, the 24/7 spiritual channel from shaivam.org.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Neeranakka Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்போ நம. எல்லரிகூ எல்ல மகனியர்கூ நமஸ்கார. ಈ ದಿನದ ವಿಡಿಯೋದಲ್ಲಿ ಎಂದಿನಂತೆ ಒಂದು ಸಂಸ್ಕೃತದ ಸುಭಾಷಿತದ ಮೂಲಕ ಪ್ರಾರಂಭಿಸ್ತೇನೆ. ಸುಭಾಷಿತ ಹೀಗಿದೆ: ಸರ್ಪ ದುರ್ಜನೆಯೋರ್ ಮಧ್ಯೆ ವರಂ ಸರ್ಪೋ ನ ದುರ್ಜನ. ಸರ್ಪೋದಶತಿ ಕಾಲೇನ ದುರ್ಜನಸ್ಸು ಪದೇ ಪದೇ. ಇದರ ತಾತ್ಪರ್ಯ ಏನು ಅಂತಂದರೆ, ಕೆಟ್ಟ ಮನುಷ್ಯರು, ದುರ್ಜನರು ಮತ್ತು ಹಾವು ಅಂದರೆ ವಿಷದ ಹಾವು, ಇದರ ಮಧ್ಯೆ ಯಾರು ಒಳ್ಳೆಯವರು ಹೇಗೆ ಯಾರು ಕೆಟ್ಟವರು ಅನ್ನೋದನ್ನು ನಾವು ಹೋಲಿಸುವುದಾದರೆ, ಈ ಸುಭಾಷಿತ ಏನು ಹೇಳುತ್ತೆ ಅಂದರೆ, ಸರ್ಪವೇ ಉತ್ತಮವಾದದ್ದು, ಕೆಟ್ಟ ಜನರು ಅತಿ ಕೆಟ್ಟವರೇ, ಇವರಿಗೆ ಸರ್ಪವೇ ಉತ್ತಮವಾದ್ದು ಅಂತ ಹೇಳ್ತೆ. ಯಾಕೆ ಅಂದರೆ ಸರ್ಪವು ಒಂದು ಸಲ ಕಚ್ಚಿಬಿಟ್ಟು ಹೊರಟೋಗತ್ತೆ, ಆದರೆ ಈ ಕೆಟ್ಟ ಜನರು ದುರ್ಜನರು ಪದೇ ಪದೇ ಪದೇ ಕೆಟ್ಟದನ್ನು ಮಾಡ್ತಾನೇ ಇರ್ತಾರೆ. ಹೀಗೆ ನೋಡಿದ್ರೆ ಸರ್ಪವು ಎಷ್ಟೋ ಉತ್ತಮ, ದುರ್ಜನರು ಅತಿ ದುರ್ಜನರೇ ಅಂತ ಇದರ ತಾತ್ಪರ್ಯ. ಈಗ ನಾವು ಈ ದಿನದ ನಾಯನಾರ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಈ ದಿವಸದ ನಾಯನಾರ್ದವು ಯಾರು ಅಂತಂದರೆ, ತಿರುನೀಲನಕ್ಕರ್ ನಾಯನಾರ್ ಅನ್ನುವರ ವಿಷಯವನ್ನು ಮಹನೀಯರ ಬಗ್ಗೆ ತಿಳ್ಕೊಳ್ಬೇಕು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರ್ ಏನು ಹೇಳಿದ್ದಾರೆ ಅಂತಂದರೆ, ಒಲಿಪುಣಲ್ ಶೂಳ್ ಸಾತ್ತಮಂಗೈ ನೀಲನಕ್ಕರ್ ಕಡಿಯೇನ್ ಅಂತಂದು ಹೇಳಿದ್ದಾರೆ. ಅಂದರೆ ಇವರು ವಾಸವಾಗಿದ್ದ ಜಾಗ ಸಾತ್ತಮಂಗೈ ಅಂತ. ಆ ಸಾತ್ತಮಂಗೈ ಸ್ಥಳದಲ್ಲಿ ಒಂದು ನದಿಯೋ ಅಥವಾ ಸಮುದ್ರ ತೀರವೋ ಇದ್ದಿರಬೇಕು. ಇದರ ಅಲೆಗಳು ಬಂದು ಅವಾಗ ಹೊಡಿತಾ ಇದ್ದು, ಶಬ್ದ ಮಾಡ್ತಾ ಇದ್ದಿದ್ದು. ಇಲ್ಲಿ ವಾಸವಾಗಿದ್ದ ನೀಲನಕ್ಕರ್ ನಾಯನಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಇವಾಗ ನಾನು ಹೇಳಿದ ಹಾಗೆ ಸಾತ್ತಮಂಗೈ, ಸಾತ್ತಮಂಗೈ ಅನ್ನೋದು ಚೋಳ ರಾಜ್ಯದಲ್ಲಿ ಇದ್ದ ಒಂದು ಬಹಳ ಪ್ರಮುಖವಾದ ನಗರ. ಈ ನಗರದ ವೈಶಿಷ್ಟ್ಯ ಏನು ಅಂತಂದರೆ, ಆ ಊರಿನಲ್ಲಿ ಬಹುತೇಕ ಜನರು ಬ್ರಾಹ್ಮಣರಾಗಿದ್ದರು. ಬ್ರಾಹ್ಮಣರು ಆಗಮಶಾಸ್ತ್ರಗಳನ್ನೆಲ್ಲ ತಿಳಿದು ಒಳ್ಳೆ ಆಚಾರವಂತರಾಗಿ, ವೇದಗಳನ್ನು ಪಾರಾಯಣ ಮಾಡುವರಾಗಿ, ಯಾವಾಗಲೂ ಶಿವಭಕ್ತಿಯನ್ನೇ ಎಲ್ಲ ಕಾಲದಲ್ಲಿಯೂ ನೆನೆಸ್ತಾ ಎಲ್ಲ ಶಿವಭಕ್ತರಾಗಿದ್ದರು. ಆದ್ದರಿಂದ ಆ ಊರಿನಲ್ಲಿ ಒಂದು ತರಹ ವಾತಾವರಣ ಇತ್ತು. ಏನು ಅಂದರೆ, ಎಲ್ಲೆಲ್ಲಿಯೂ ದೈವೀಕವಾದ ವಾತಾವರಣ, ದಿವ್ಯ ವಾತಾವರಣ, ದೇವರ ಬಗ್ಗೆಯೇ ಮಾತಾಡುವಂಥ ವಿಷಯಗಳು ಇದೇ ಇದ್ದಿದ್ದರಿಂದ ಆ ಊರಿನಲ್ಲಿ ಒಂದು ಒಳ್ಳೆಯ ಕಂಪನಗಳು ಅಂದರೆ ವೈಬ್ರೇಷನ್ಸ್ ಆ ಊರಿನಲ್ಲಿ ಇದ್ದಿತ್ತು. ಇದು ಆ ಊರಿನ ಒಂದು ವೈಶಿಷ್ಟ್ಯತೆ. ಈ ಊರಿನಲ್ಲಿಯೇ ನಮ್ಮ ನೀಲನಕ್ಕರ್ ನಾಯನಾರವರು ಇದ್ದದ್ದು. ಇವರು ಆಗಮಶಾಸ್ತ್ರಗಳನ್ನೆಲ್ಲ ಬಹಳ ಚೆನ್ನಾಗಿ ಓದಿ ಪಾರಂಗತರಾಗಿದ್ದರು, ಮತ್ತು ಪೂಜೆಗಳನ್ನು ಹೇಗೆ ಮಾಡಬೇಕು, ಕ್ರಮಬದ್ಧವಾಗಿ ಮಾಡೋದು, ಇದೆಲ್ಲ ಚೆನ್ನಾಗಿ ತಿಳಿದುಕೊಂಡಿದ್ದ ಮಹಾಶಿವಭಕ್ತರು. ಈ ಊರು ಸಾತ್ತಮಂಗೈ ಅನ್ನೋ ಊರು ನನ್ನಿಲಮ್ಮನ್ನೋ ಊರಿನ ಪೂರ್ವಕ್ಕೆ 7 ಮೈಲಿ ದೂರದಲ್ಲಿದೆ. ಈ ಊರಿನ ದೇವರು ಯಾರು ಅಂತಂದರೆ, ಶಿವನ ಹೆಸರು ಏನು ಅಂತಂದರೆ, ಆಯವಂತಿ ಅನ್ನೋದು ಸ್ಥಳ, ಆಯವಂತಿ ನಾಥರ್ ಅನ್ನೋದು ಆ ಈಶ್ವರನ ಹೆಸರು, ಮಲರ್ಕಣ್ಣಿನ ಅಮ್ಮಯ್ಯ ಅನ್ನೋದು ಪಾರ್ವತಿಗೆ ಆ ಊರಿನ ದೇವಸ್ಥಾನದಲ್ಲಿ ಹೆಸರಿತ್ತು. ಇವರು ನಮ್ಮ ನೀಲನಕ್ಕರವರು ಆಗಾಗ ಅಥವಾ ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗಿ ಆಗಮಶಾಸ್ತ್ರದ ರೀತಿಯ ಕ್ರಮಬದ್ಧವಾಗಿ ಚಾಚೂ ತಪ್ಪದೇ ಯಾವ ವಿಷಯ ಹೇಗೆ ಪೂಜೆ ಮಾಡಬೇಕು ಆ ರೀತಿಯಲ್ಲಿ ಕ್ರಮಬದ್ಧವಾಗಿ ಪೂಜೆ ಮಾಡುವರು. ಇವರ ಧರ್ಮಪತ್ನಿಯವರು ಸಹ ಮಹಾ ಪತಿವ್ರತೆ, ಸಾಲದಿಕ್ಕೆ ದೈವಭಕ್ತಿಯೂ ಉಂಟು. ತಮ್ಮ ನಾಯನಾರವರು ಪೂಜೆ ಮಾಡುವಾಗ ಅವರಿಗೆ ಸಹಕಾರ ಕೊಡುವುದಕ್ಕಾಗಿ, ಪೂಜಾ ಸಾಮಗ್ರಿಗಳನ್ನು ಎತ್ತಿ ಎತ್ತಿ ಕೊಡುವುದಕ್ಕೆ, ಸಹಾಯ ಮಾಡುವುದಕ್ಕೆ ಇವರು ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಇದು ಪ್ರತಿದಿನ ನಡೆಯತಕ್ಕಂಥ ಒಂದು ವಾಡಿಕೆಯಾಗಿತ್ತು. ಮತ್ತು ಒಂದು ದಿವಸ, ಆ ದಿವಸ ತಿರುವಾದರೈ ಅನ್ನುವ ಒಂದು ವಿಶೇಷವಾದ ದಿನ, ಶಿವನಿಗೆ ಬಹಳ ಪ್ರಿಯವಾದ ದಿನ ಅಂತ ಹೇಳ್ತಾರೆ. ಆ ದಿವಸ ಪೂಜೆಗೆ ಇಬ್ಬರು ಹೊರಟರು, ಗಂಡ ಹೆಂಡತಿ ಇಬ್ಬರು ಹೊರಟರು. ಪೂಜೆಯು ಪ್ರಾರಂಭವಾಯಿತು. ಇವರು ಬಹಳ ಭಕ್ತಿಯಿಂದ ಕ್ರಮಬದ್ಧವಾಗಿ ಯಾವ ರೀತಿ ಪೂಜೆ ನಡೆಸಬೇಕು ಆ ರೀತಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಹೆಂಡತಿಯು ಪೂಜಾ ಸಾಮಗ್ರಿಗಳನ್ನು ಅವರಿಗೆ ಯಾವ್ಯಾವ ರೀತಿ ಬೇಕು ಎತ್ತಿಕೊಟ್ಟು ತೆಗೆದುಕೊಟ್ಟು ಸಹಕರಿಸ್ತಾ ಇದ್ದಾರೆ. ಪೂಜೆ ಚೆನ್ನಾಗಿ ನಡೀತಾ ಇದೆ. ನಡೀತಾ ಇರುವಾಗ ಒಂದು ಕೆಟ್ಟ ಘಟನೆ ನಡೆದು ಹೋಯಿತು. ಕೆಟ್ಟದ್ದು ಅಂತ ಹೇಳಿದ್ರೂ ತಪ್ಪಲ್ಲ ಅಂತ ಕಾಣುತ್ತೆ, ಆದರೆ ಅದರಿಂದ ಆಮೇಲೆ ಒಳ್ಳೆಯದಾಗತ್ತಲ್ಲ. ಏನು ಘಟನೆ ನಡೀತು ಅಂತಂದರೆ, ಪೂಜೆ ನಡೀತಾ ಇರುವಾಗ, ಇನ್ನೇನು ಪೂಜೆ ಮುಗಿಯಬೇಕು ಆ ಸಂದರ್ಭದಲ್ಲಿ, ಒಂದು ಜೇಡ ಅಂತಂದರೆ ಇಂಗ್ಲೀಷ್ನಲ್ಲಿ ಸ್ಪೈಡರ್ ಅಂತ ಹೇಳ್ತಾರೆ, ಇದು ಆ ಶಿವಲಿಂಗದ ಮೇಲೆ ಎಲ್ಲಿಂದೋ ಬಂದು ಬಿತ್ತು. ಜೇಡ ಒಂದು ಎಂತಹ ವಿಷ ಜಂತು ಅಂತ ಅಂದ್ಕೋಬಹುದು. ಅದರ ವಿಷ ಮೈ ಮೇಲೆ ಮನುಷ್ಯರ ಮೇಲೆ ಎಲ್ಲ ಬಿದ್ದರೆ ಅದರಿಂದ ಒಂದು ತರಹ ದದ್ದು ಶರೀರದ ಮೇಲೆ, ಚರ್ಮದ ಮೇಲೆ ಒಂದು ತರಹ ಕೆಟ್ಟ ಪರಿಣಾಮ, ನವೆ ಉಂಟಾಗುವಂಥ ಪರಿಣಾಮ ಬೀರುತ್ತೆ. ಇದು ಶಿವಲಿಂಗದ ಮೇಲೆ ಬಿತ್ತು. ಆಕೆಯೇ ಇವರ ನಾಯನಾರವರ ಹೆಂಡತಿ ಏನು ಮಾಡಿದ್ದಾರೆ, ತಕ್ಷಣವೇ ಒಂದು ಕ್ಷಣವೂ ಯೋಚನೆ ಮಾಡದೆ ಶಿವನಿಗೆ ಶರೀರದ ಮೇಲೆ ನೋವಾಗಬಹುದು, ನೋವಾಗ್ಬಿಡುತ್ತೆ ಅಂತ ಹೇಳಿ ಅದನ್ನು ಬಾಯಿಂದ ಉಫ್ ಅಂತ ಊದಿ ಅದನ್ನು ಆ ಲಿಂಗದ ಮೇಲಿಂದ ಅದನ್ನು ಪಕ್ಕಕ್ಕೆ ಹೋಗೋ ಹಾಗೆ ಮಾಡಿದರು. ಅಲ್ಲಿಗೆ ಅದು ಮುಗೀತು. ಇದನ್ನು ನಾಯನಾರವರು ಗಮನಿಸ್ತಿದ್ದಾರೆ, ಎಂಥ ಕೆಲಸ ಮಾಡಿಬಿಟ್ಟೆ, ಅಪವಿತ್ರವಾಯ್ತಲ್ಲ, ಅದನ್ನು ನಿವೃತ್ತಿ ಮಾಡಿದ್ರು. ಈ ಆದರೆ ಬಾಯಿಂದ ಎಂಜಿನ್ ಬಂದಿರಬಹುದಲ್ಲ, ಶಿವನಿಗೆ ಅಪಚಾರವಾಯಿತು, ಗೊತ್ತಾಯ್ತು, ಶಿವನಿಗೆ ಅಪಚಾರವಾಗಿಬಿಡ್ತು, ಮತ್ತು ಅಪವಿತ್ರವಾಯಿತು, ಅಶುದ್ಧವಾಯಿತು ಅಂತ ಇವರಿಗೆ ಬಹಳ ಮನಸ್ಸಿಗೆ ದುಃಖವಾಗಿ ಹೆಂಡತಿ ಮೇಲೆ ಕೋಪಗೊಂಡು ಪೂಜೆಯನ್ನು ಅಲ್ಲಿಗೇ ನಿಲ್ಲಿಸಿಬಿಟ್ರು. ಮತ್ತು ಹೆಂಡತಿಯ ಮೇಲೆ ಬಹಳ ಕೋಪಗೊಂಡು, ಇನ್ನು ನೀನು ನನ್ನ ಹೆಂಡತಿಯಲ್ಲ ಅಂತ ಕೋಪದಿಂದ ಅವರನ್ನು ಅಲ್ಲೇ ಬಿಟ್ಟುಬಿಟ್ಟು ಮನೆಗೆ ತೆರಳಿದರು. ಪಾಪ ಅವರ ಹೆಂಡತಿಗೆ ಬಹಳ ಮನಸ್ಸಿಗೆ ನೋವಾಯಿತು. ಪೂಜೆ ಹೀಗೆ ನಿಂತೋಯ್ತಲ್ಲ, ಗಂಡ ಹೀಗೆ ನನ್ನನ್ನು ಇಲ್ಲಿಗೆ ತ್ಯಜಿಸಿಬಿಟ್ಟು ಹೋದೆ ಅಂತ ಹೇಳಿದ ಇದಾರಲ್ಲ ಅಂತ ಬಹಳ ಮನಸ್ಸಿಗೆ ನೋವಾಗಿ ಆ ದೇವಸ್ಥಾನದಲ್ಲಿ ಅವರು ಉಳಿದರು. ದೇವರನ್ನು ಪ್ರಾರ್ಥಿಸ್ತಾ, ಕಣ್ಣೀರನ್ನು ಸುರಿಸ್ತಾ ಪ್ರಾರ್ಥಿಸತೊಡಗಿದರು. ಈ ಕಡೆ ನಾಯನಾರವರು ಮನೆಗೆ ಬಂದರು, ಬಹಳ ಉದ್ವೇಗದಲ್ಲಿದ್ದಾರೆ, ಕೋಪ, ಮನಸ್ಸಿಗೆ ಶಾಂತಿ ಇಲ್ಲ. ಈ ಥರ ಬಂದು ಮನಸ್ಸಲ್ಲಿ ಮನೆಗೆ ಬಂದು ಹಾಗೆಯೇ ಮಲಗಿಬಿಟ್ರು. ಹಾಗೇ ಮಲಗಿದಾಗ ರಾತ್ರಿ ಎಲ್ಲ ಪಾಪ ನಿದ್ದೆ ಇಲ್ಲದೆ ಇದ್ದಾರೆ. ಯಾವಾಗಲೋ ಒಂದು ಸಮಯದಲ್ಲಿ ಹಾಗೆ ಮಂಬರ ಬಂದಿದೆ. ಮಂಬರ ಬಂದಾಗ ಪರಮೇಶ್ವರನು ಅವರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರು. ಕಾಣಿಸ್ಕೊಂಡು ಹೀಗೆ ಹೇಳಿದ್ರು, ನಾಯನಾರವರೇ ಏನು ಕೆಲಸ ಮಾಡಿದ್ರಿ ನೀವು, ಎಂಥ ಕೆಲಸ ಮಾಡಿದ್ರಿ, ಪೂಜೆನ ಯಾಕೆ ನಿಲ್ಲಿಸಿದ್ರಿ, ನಿಮ್ಮ ಪತ್ನಿಯವರು ಮಾಡಿದಗೆ ತಪ್ಪೇ ಇಲ್ಲ, ನನ್ನ ಮೈ ಮೇಲೆ ಬಿತ್ತು ಅದನ್ನು ನಿವೃತ್ತಿ ಮಾಡಿದ್ರು, ಇದನ್ನು ನೀವು ತಪ್ಪಾಗಿ ತಿಳ್ಕೊಂಡ್ರಲ್ಲ, ಅವರ ಮನಸ್ಸಿನಲ್ಲಿ ಏನಿತ್ತು, ನನಗೆ ಏನೂ ತೊಂದರೆ ಆಗಬಾರ್ದು, ಅದರಿಂದ ಹಿಂಸೆ ಆಗಬಾರ್ದು ಜೇಡಿನಿಂದ ಅಂತ ಆ ಒಂದೇ ಭಾವದಿಂದ ಅವರು ಹಾಗೆ ಮಾಡಿದ್ದಾರೆ, ಅವರ ಮನಸ್ಸಿನಲ್ಲಿ ಯಾವ ಕಲ್ಮಶವೂ ಇಲ್ಲ, ಈಗ ನನ್ನ ಶರೀರವನ್ನು ನೋಡಿ ಏನಾಗಿದೆ, ಅಂತ ಅವರ ಶರೀರವನ್ನು ಪ್ರದರ್ಶಿಸಿದರು ನಾಯನಾರವರಿಗೆ. ಏನೋ ನೋಡಿದ್ರೆ ಏನಾಗಿದೆ, ಆ ಜೇಡ ಬಿದ್ದ ಜಾಗದಲ್ಲಿ, ಅವರು ಉಫ್ಫಂತ ಊದಿದ್ದ ಜಾಗದಲ್ಲಿ ಏನೂ ಆಗಿಲ್ಲ ಶಿವನ ಶರೀರದಲ್ಲಿ, ಮಿಕ್ಕ ಎಲ್ಲ ಕಡೆಯೂ ದದ್ದದ್ದಂತ ಒಂದು ಪ್ಯಾಚಸ್ ಆಗಿದೆ. ನೋಡಿದೆಯಾ ಹೇಗಿದೆ, ಎಲ್ಲ ಕಡೆ ಪ್ಯಾಚಸ್ ಆಗಿದೆ. ನಿನ್ನ ಪತ್ನಿಯವರು ಎಲ್ಲಿ ಉಗುಳಿದ್ರು ಅಂತ ನೀನು ಅಂದುಕೊಂಡಿದೆಯೋ ಆ ಜಾಗದಲ್ಲಿ ಏನೂ ಆಗಿಲ್ಲ. ಇದು ನಿನಗೆ ತಿಳಿಯಲಿಲ್ವಲ್ಲ, ಭಕ್ತಿಯಿಂದ ಆಕೆ ಮಾಡಿರೋದು, ನೀನು ಪೂಜೆ ಮಾಡಿರೋದೇನೋ ಶ್ರದ್ಧೆಯಿಂದ ಸರಿ, ಆದರೆ ಆಕೆ ಮಾಡಿದ್ದು ಭಕ್ತಿಯಿಂದ ಮಾಡಿದ್ದು ತಪ್ಪೇ ಅಲ್ಲ ಅನ್ನೋ ರೀತಿ ಇದು ಕನಸಿನಲ್ಲಿ ಅವರಿಗೆ ಸಂಭವಿಸಿತು. ತಕ್ಷಣ ಅವರಿಗೆ ಜ್ಞಾನೋದಯವಾಗಿ ಎದ್ದರು, ತಕ್ಷಣ ಎದ್ದು ಸಂತೋಷ ಆಗೋಗ್ಬಿಡ್ತು ಅವರಿಗೆ. ಯಾಕೆಂದರೆ ಈಶ್ವರನ ದರ್ಶನವಾಯ್ತಲ್ಲ ನನಗೆ, ನನ್ನ ಹೆಂಡತಿ ಹೀಗೆ ಮಾಡಿದ್ದರೆ ನನಗೆ ಈಶ್ವರನ ದರ್ಶನವೇ ಆಗ್ತಿರಲಿಲ್ವಲ್ಲ ಅಂತ ಹೇಳಿ ಸಂತೋಷದಿಂದ ನೆರದ ಮೇಲೆ ಹೊರಳಾಡಿ ಕಣ್ಣೂರಿ ಸುರಿಸಿ ಆನಂದದಿಂದ ಅವರು ಹೊರಳಾಡಿದರು ನೆಲದ ಮೇಲೆ ಅಂತ ಹೇಳಿದಾಗಿದೆ. ಮತ್ತು ಅವರು ಬೆಳಗಾಗುವುದನ್ನೇ ಕಾಯ್ದುಕೊಂಡಿದ್ದು ಸ್ನಾನ ಮಾಡಿ ತಕ್ಷಣ ದೇವಸ್ಥಾನಕ್ಕೆ ಓಡಿ ಹೋಗಿ ಮತ್ತೆ ಪೂಜೆ ಪ್ರಾರಂಭಿಸಿದರು. ಹೆಂಡತಿಗೆ ಪೂಜೆ ಸಾಂಗೋಪಾಂಗವಾಗಿ ನಡೆಯಿತು. ಹೆಂಡತಿಗೆ ನಡೆದದ್ದನ್ನೆಲ್ಲ ಹೇಳಿದರು. ಹೇಳಿ ನಿಂದೇನೂ ತಪ್ಪಿಲ್ಲ, ನನಗೆ ಇವಾಗ ಮನವರಿಕೆ ಆಯಿತು, ಏನೂ ತಪ್ಪಿಲ್ಲ, ಬಾ ಹೋಗೋಣ ಅಂತ ಅವರನ್ನು ಕರ್ಕೊಂಡು ಮನೆಗೆ ಬಂದರು. ಇದು ನಡೆದದ್ದು ತಿರುವಾದರೈ ಅನ್ನೋ ಒಂದು ಪವಿತ್ರವಾದ ದಿನ ಇದು ನಡೆಯಿತು. ಹೀಗೆ ಈ ಘಟನೆ ನಡೆದು ಹಾಗೆ ಸ್ವಲ್ಪ ಕಾಲ ನಡೆದ ಮೇಲೆ ಸ್ವಲ್ಪ ಕಾಲ ಉರುಳಿದ ಮೇಲೆ ಇವರ ಊರಿಗೆ ತಿರುಜ್ಞಾನ ಸಂಬಂಧನನ್ನು ಒಬ್ಬ ಮಹನೀಯರು, ಅವರು ಮಹಾ ದೊಡ್ಡ ನಾಯನಾರವರು, ಅವರ ಚರಿತ್ರೆಯನ್ನು ನಾನು ಶೀಘ್ರದಲ್ಲಿಯೇ ಹೇಳ್ತೀನಿ. ಅವರು ಇವರ ಊರಿಗೆ ಬಂದರು. ಇವರು ಊರಿಗೆ ಬಂದರೆ ಇವರಿಗೆ ಬಹಳ ಸಂತೋಷ. ಅಂತಹ ಮಹನೀಯರು ತಿರುಜ್ಞಾನ ಸಂಬಂಧರು, ಅವರು ಬರುವುದನ್ನೇ ಕಾದಿದ್ದು ಅವರಿಗೆ ಒಳ್ಳೆಯ ಸ್ವಾಗತವನ್ನು ಕೊಟ್ಟು ಭಕ್ತಿಯಿಂದ ಅವರನ್ನು ಉಪಚರಿಸಿ ಎಲ್ಲ ಮಾಡಿ ಸ್ವಾಗತಿಸಿಕೊಂಡರು. ಅವರ ಜೊತೆಯಲ್ಲಿ ನಾಯನಾರ್ ಇನ್ನೊಬ್ಬರು, ಅವರ ಹೆಸರು ತಿರುನೀಲಕಂಠ ಪೆರುಂಬನಾರ್ ಅಥವಾ ತಿರುನೀಲಕಂಠ ಬಾಲನಾರ್ ಅಂತ ಅವರ ಹೆಸರು. ಅವರು ವೈಣಿಕರು, ವೀಣೆ ನುಡಿಸುವಂಥ ನಾಯನಾರವರು. ಅವರ ವೀಣೆಯ ವಾದನಕ್ಕೆ ತಿರುಜ್ಞಾನ ಸಂಬಂಧರು ಬೆರಗಾಗಿ ಹೋಗಿದ್ದರು. ಅವ್ರು ಹಾಡೋದಕ್ಕೆಲ್ಲ ಇವರು ವೀಣೆ ನುಡಿಸಬೇಕು ಆ ಥರ ಇದ್ದಂಥ ನಾಯನಾರವರು. ಅವರ ಜೊತೆಯಲ್ಲಿ ವಿರಾಳಿ ಅನ್ನೋರು.

0: ಸರಿ, ಇವರಿಗೆ ಒಂದು ಆ ಜಾತಿಯ ಭೇದದ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದೇ ಇತ್ತು. ಅದಕ್ಕೇನು ಮಾಡಿದ್ರು, ಮಲಗೋದಕ್ಕೆ ಜಾಗ ದೇವಸ್ಥಾನದ ಯಾಗಶಾಲೆಯಲ್ಲಿ ಮಲಗೋದಕ್ಕೆ ಏರ್ಪಾಡು ಮಾಡಿದ್ರು. ಯಾರಿಗೆ? ನೀಲಕಂಠ ಬಾಣನಾರಿಗೆ ಮತ್ತು ವಿರಾಳಿಯವರಿಗೆ ಅಲ್ಲಿ ಯಾಗಶಾಲೆಯಲ್ಲಿ ಮಲಗಿ ಅಂತ. ಅವರ ಮಹಿಮೆ ಇವ್ರಿಗೆ ಗೊತ್ತಿಲ್ಲ. ಏನಾಯಿತು, ಅವರಲ್ಲಿ ಆ ಯಾಗಶಾಲೆಯ ಯಜ್ಞಕುಂಡದ ಹತ್ತಿರ ಹೋದಾಗ ತಾನಾಗಿಯೇ ಅಗ್ನಿ ಹೊತ್ತುಕೊಂಡು ಉರಿಯೋದಕ್ಕೆ ಶುರು ಆಯಿತು. ಇದನ್ನು ಕಂಡರು ಯಾರು ತಿರುನೀಲನ ಕರ್ ನೋಡಿದೆಯೋ, ಓಹೋ ಇಂಥ ಮಹಿಮರಾಯವರು, ಇವರಿಗೆ ಹೀಗೆ ನಾನು ಅವಮಾನ ಮಾಡಿದನ ಅಂತ ಇವರ ಮನಸ್ಸಿನಲ್ಲಿ ಆವಾಗ ಜಾತಿಯ ಭೇದ ಇದ್ದದ ಒಂದು ಅಜ್ಞಾನ ಪರಿಹಾರವಾಗಿ ಈ ಅವರಿಗೆ ಜ್ಞಾನೋದಯವಾಯಿತು. ಇದು ನಡೆದ ಒಂದು ಘಟನೆ, ಅವರಿಗೆ ಕಣ್ಣು ತೆರೆಸುವಂಥ ಘಟನೆ. ಇದಾದ ನಂತರ ತಿರುಜ್ಞಾನ ಸಂಬಂಧರವರು ಮತ್ತೆ ವಾಪಸ್ಸು ಹೊರಡ್ತೀವಿ ಅಂತ ಹೇಳಿದಾಗ ಇವರಿಗೆ ಬಹಳ ಮನಸ್ಸಿಗೆ ಬೇಜಾರಾಯಿತು. ಯಾಕೆಂದರೆ ಅಷ್ಟು ಸಂಪರ್ಕದಲ್ಲಿದ್ದರು, ಒಂದು ವಿಶ್ವಾಸ, ಸ್ನೇಹ, ಎಲ್ಲ ಭಕ್ತಿ ಇದೆಲ್ಲ ಸೇರಿದ್ರಿಂದ ಅವ್ರು ಹೋಗ್ತೇನೆ ಅಂತಂದರೆ ಇವರಿಗೆ ಮನಸ್ಸಿಗೆ ತುಂಬ ಬೇಜಾರೇ ಆಯಿತು. ನಾನೂ ಬಂದುಬಿಡ್ತೀನಿ ನಿಮ್ಮ ಜೊತೆನಲ್ಲಿ ಅಂತ ಕೂತರು. ಆಗ ತಿರುಜ್ಞಾನ ಸಂಬಂಧರು ಹೇಳಿದರು, ಈಗ ಬರಬೇಡಿ, ನೀವು ಇಲ್ಲೇ ಇದ್ದು ಶಿವನ ಸೇವೆಯನ್ನು ಮಾಡ್ತಾ ಇರಿ, ಶಿವಪೂಜೆಯನ್ನು ಮಾಡ್ತಾ ಇರಿ, ಹಾಗೇ ಇರಿ, ಸಮಯ ಬಂದಾಗ ಮತ್ತೆ ನೋಡೋಣ ಅಂತ ಹೇಳಿ ಅವರನ್ನು ಸಮಾಧಾನಪಡಿಸಿ ಅವರನ್ನು ಸ್ತುತಿ ಮಾಡಿ, ಅಂದರೆ ತಿರುನೀಲನಕ್ಕನಾಯನವರನ್ನು ಸ್ತುತಿ ಮಾಡಿ ಹೊಗಳಿ ಒಂದು ಪದ್ಯವನ್ನು ಹಾಡಿದರು. ಇದರಿಂದ ಅವರಿಗೆ ಬಹಳ ಸಂತೋಷವಾಯಿತು. ಇದಾದ ನಂತರ ತಿರುಜ್ಞಾನ ಸಂಬಂಧರವರು ಮುಂದೆ ಪ್ರಯಾಣ ಬೆಳೆಸಿದರು. ಮತ್ತೆ ಯಾವಾಗ ಭೇಟಿಯಾಗತ್ತೆ ಅಂತಂದರೆ ತಿರುಜ್ಞಾನ ಸಂಬಂಧರವರಿಗೆ ವಿವಾಹ ಗೊತ್ತಾಗತ್ತೆ. ವಿವಾಹ ಎಲ್ಲಿ ನಡೆಯತ್ತೆ ಅಂತಂದರೆ ನಲ್ಲೂರು ಪೆರುಮಾಣಂ ಅನ್ನುವ ಜಾಗದಲ್ಲಿ, ದೇವಸ್ಥಾನದಲ್ಲಿ ಇವರ ವಿವಾಹ ನಡೆಯತ್ತೆ. ನಡೆದಾಗ ಎಲ್ಲ ನಾಯನಾರುಗಳು, ಭಕ್ತರುಗಳು, ಶಿವಭಕ್ತರು ಎಲ್ಲರೂ ಸೇರಿರ್ತಾರೆ. ನಮ್ಮ ತಿರುಜ್ಞಾನ ಸಂಬಂಧರವರು ಈಶ್ವರನನ್ನು ಪ್ರಾರ್ಥನೆ ಮಾಡ್ತಾರೆ, ಅಪ್ಪ ಈಶ್ವರ ನನಗೆ ಈ ಜನ್ಮ ಸಾಕು, ನನಗಿನ್ನು ಬೇಡ, ಇಲ್ಲಿಂದ ವಿಮೋಚನೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ ತಿರುಜ್ಞಾನ ಸಂಬಂಧರ್. ಆಗ ಶಿವನ ಪ್ರತ್ಯಕ್ಷನಾಗಿ ಖಂಡಿತ ನನಗೆ ವಿಮೋಚನೆ ಸಿಗತ್ತೆ ಅಂತ ಹೇಳಿ ಅನುಗ್ರಹ ಮಾಡ್ತಾರೆ. ಒಂದು ಪ್ರಕಾಶಮಾನವಾದ ಬೆಳಕು ಇಲ್ಲಿಂದ ಹೊರಡುತ್ತೆ, ಅದಕ್ಕೆ ಶಿವಜ್ಯೋತಿ ಅಂತ ಹೆಸರು. ಅದರಲ್ಲಿ ಒಂದು ದ್ವಾರ ಕಾಣಿಸುತ್ತೆ, ನೀವೆಲ್ಲರೂ ಅದರಲ್ಲಿ ಬನ್ನಿ, ತಿರುಜ್ಞಾನ ಸಂಬಂಧರು ಅದರಲ್ಲಿ ನೀವು ಬಂದುಬಿಟ್ರೆ ನಿಮಗೆ ನನ್ನ ಸಾಯುಜ್ಯ ಸಿಗತ್ತೆ ಅಂತ ಪರಮೇಶ್ವರನ ಹೇಳಿದಾಗ ತಿರುಜ್ಞಾನ ಸಂಬಂಧರು ಅಲ್ಲಿದ್ದ ಭಕ್ತರು, ಅದರಲ್ಲಿ ಇಬ್ಬರೂ ಸೇರಿದ್ದಾರೆ ನಮ್ಮ ನೀಲನಕ್ಕ ನಾಯನಾರವರು, ಅಲ್ಲಿ ಇದ್ದರು. ಇವರಿಗೆ ಮದುವೆ ಆಗುವ ವಿಷಯ ಗೊತ್ತಿತ್ತಲ್ಲ, ಅಲ್ಲಿಗೆ ಬಂದಿದ್ದರು. ಆದ್ದರಿಂದ ಅವರು ಎಲ್ಲರೂ ಆ ಶಿವಜ್ಯೋತಿಯ ಪ್ರಕಾಶಮಾನವಾದ ಪ್ರಭೆಯುಳ್ಳ ಒಂದು ಬೆಳಕು, ಆ ಬೆಳಕಿನ ದ್ವಾರದಲ್ಲಿ ಎಲ್ಲರೂ ಹೋದರು, ಶಿವ ಸಾನ್ನಿಧ್ಯವನ್ನು ಹೊಂದಿದರು ಅಂತ ಹೇಳುತ್ತೆ ಪುರಾಣ. ಅಂದರೆ ಇವರಿಗೆ ತಿರುನಕ್ಕನಾಯನವರಿಗೂ ಶಿವ ಸಾನ್ನಿಧ್ಯ ಸಿಕ್ಕಿತು. ತಿರುಜ್ಞಾನ ಸಂಬಂಧರು ಅದರೊಳಗೆ ಹೋಗಿ ಐಕ್ಯವಾದರು, ಅಲ್ಲಿದ್ದ ಭಕ್ತರೆಲ್ಲ ಒಳಗೆ ಹೋದರು ಅಂತ ಇದರಲ್ಲಿ ಪುರಾಣದಲ್ಲಿ ಹೇಳಿದೆ. ಈ ರೀತಿ ನಮ್ಮ ತಿರುನೀಲನಕ್ಕನಾಯನವರು ಹೇಗೆ ಸಾಯುಜ್ಯವನ್ನು ಪಡೆದರು, ಹೇಗೆ ಒಂದು ಜಾತಿ ಭೇದದ ಅಜ್ಞಾನದಿಂದ ಹೊರಬಂದರು, ಮತ್ತು ಭಕ್ತಿ ಎಷ್ಟು ಮುಖ್ಯ, ಪೂಜೆ ಮಾಡುವಾಗ ಬರೀ ಕ್ರಮವೇ, ಪೂಜಾ ಕ್ರಮವೇ ಮುಖ್ಯವಲ್ಲ, ರಿಜುವಲಿಸ್ಟಿಕ್ ಆಪರೇಷನ್ಸೇ ಮುಖ್ಯ ಅಲ್ಲ, ಭಕ್ತಿ ಅನ್ನೋದು ಅತಿ ಮುಖ್ಯ ಅನ್ನೋದು ಇವರಿಗೆ ಜ್ಞಾನೋದಯವಾಯಿತು. ಹೀಗೆ ಇವರು ಮಹನೀಯರಾಗಿ ಪ್ರಕಾಶಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on

0: ಆತಮುತ್ಸಂಯತ
1: ಜಗಂಥ
0: ಸಮುದ್ರೇ ತ್ವಾ ನೃಮನಾ ಅಪ್ಸ್ವಂತನ್ ರಚಕ್ಷಾ ಈಭೆ ದಿವೋ ಅಗ್

ವಂತಮಜಮಾನಮಿಚ್ಛಸ್ತೇನಸ್ಯೇತ್ಯಾಮನ್ವೀಹಿತಸ್ಕಾರಸ್ಯ ಅನ್ಯಮಸ್ಮದಿಚ್ಛಸಾತ ಇತ್ಯಾನಮೋ ದೇವಿ ನಿರ್ರತೆ ತುಭ್ಯಾಮಸ್ತು ನಮಸ್ಸುತೆ ನಿರ್ರತೆ ತಿಗ್ಮತೇಜೋ ಯಸ್ಮಯಂ ವಿಚ್